ಬಾಗಿ ನೋಡಿ ಮುಂದು, ಚಿನ್ನ ಚೂಪು ಚೂಸಿ ನೋಡಿ ಮುಂದು, ನಿಂಬೆತ್ತಗೆ ಬಾಗಿ ನೋಡಿ ಮುಂದು.